0: ಜಿ ಗಣೇಶ್ ವಾಸ್ ಅಬ್ದುಲ್ ಖಾನ್ ಜಾನಾನ್ ತವಾಯ ಚಿತ್ ಖಪಶಿ ಜಬಸಂಗ ಖುಶಾಲ ಶಮ ಅಲ್ಲಾದಿ ತಾಸು ದುವಾಣ ಖುಶ ಅಲ್ಲಾದಿ ಅಲ್ಲಾದಿ ಮಖಪಕ ವಹಜಿ ಅಫ್ಘಾನ್ ದಿ ಅಲ್ಲಾಹು ಸಾತ ಸರಜ ಮುಂಗ ಆಮೀನ್ ಜಿ ಅಸ್ಸಲಾಮು ಅಲೈಕುಂ
1: ವಾಲೈಕುಂ ಅಸ್ಸಲಾಂ
0: ವರಹಮತುಲ್ಲಾಹಿ ವಬರಕಾತುಹು ಜಿ ಪ್ರೋಗ್ರಾಮ್ ಕಿಡಿ ರಿಜಾತ್ ಹರಕಲಿ ಪ್ರೋಗ್ರಾಮ್ ಕಿಡಿ ರಿಜಾತ್ ಅಮೀನ ದರ್ತವಾಯ
1: ಡೇರಾ ಮನನಾ ತೋ ರಹಮಾನಿ
0: ಹಸಾಮ್ ಲೂದಿ ಯಮ
1: ಹಾ
0: ಹಸಾಮ್ ಲೂದಿ

0: ಒಮ್ಮೆ ಹೌರಿ ಒಳ್ಳ ಸ್ಪಿನ್ ಸ್ಪಿನ್ ಮಳವಂದು
1: ಸ್ಪಿನ್ ಸ್ಪಿನ್ ಮಳವಂದು
0: ಮರಿಯಂ ದಿಲ್ಲಕ್ಕಿ ಮರವತ್ ನಾಡೇರ್ ಇಂತಜಾರ್ ಮೂವಕುತ ಪ್ರೋಗ್ರಾಮ್ ತಾತಾತ ಸ್ಪೆಷಲ್ ಸಲಾಮ್ ಅಸ್ಸಲಾಮು ಅಲೈಕುಮ್ ಆಯಿಷಾ ದುವಾಗಾನಿ ಔರ್ ಸಲಾಮುನ ಮಿಕಬುಲ್ ಕಾ ವೈ ಚೀಸ್ ತಾತಾ ಕಲ ಮೆಸ್ ಚುಕಮಾ ನುತ್ತನ್ನರಿಡ್ ಕವಿ ಹೋ ಮೆಸೇಜ್ ಚಿಗೋರ ಲಸ್ ಬಜೋ ಪುರ ರಾಜಿ ಕನ ಸರಿ ಹಿಡ್ಕೋಮ ಹೋ ಲಸ್ ನ ಬಾತ್ ಸಾಸು ಮೆಸೇಜ್ ರಾಶಿ ಬ್ಯಾ ಬಲಾ ಮೇಜು ನ ರಾಜಿ ಟಿಕ್ ದಾ ನು ಬ್ಯಾ ಹೋ ಕೋ ಶಾಮಿಲು ನು ಬ್ಯಾ ಹೋ ಸಫಾಯ್ದಾ ನೆ ಕವಿ ಕನ್ ಸಕ ಟೈಮ್ ಖತಮ ಬಿ ಹಾಂ